0: ಇದು ಉದರಗಡ ತಕ್ಕಿಡತಕ್ಕ ದರಗಡತಕ್ಕ ದಿನದಿ ಮಿತಕ ಜನ್ನು ತಕ್ಕಿ ಮಿತಕ ಜನ್ನು ತಕ್ಕಿ ಮಿತಕ ಜನ್ನು ತಕ್ಕಿ ಮಿತಕ ಜನ್ನು ತಕ್ಕಿ ತಕ್ಕಿ ತಕ್ಕಿ
1: ನನ್ನದನಿಗೆ ನಿನ್ನದನಿಯ
2: ಸೇರಿದಂತೆ ನಮ್ಮದನಿಯ
1: ನಾ ಸ್ವರಮು ನೀ ಸ್ವರಮು ಸಂಗಮ.